0: ಸಮುದಾಯ ಅನುತುನಾಯ ದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ವಿಲಾವುದೇ ದಹಯಾಯೇ.

ਹਾਂ ਬਸ ਦੇਖਾ ਏ ਬਿਨਾ ਦੇ ਬਸ ਦੇਖਾ ਚਰਿਤ ਸਾਹਿਤਿਕ ਦੇਮਟ ਅਪਹਸਮ ਸੱਤੇ ਆ ਮਿਨਿਸਾਇ ਮੋਕਦ ਮਿਨਿਸਾ ਕੇ ਆਨੇ ਵਚਨੇਨ ਇਕਕੀ ਕ੍ਰਿਆਵੇਨ ਤਵੇ ਇਕਕੀ ਲੰਗ ਸਿਰਿਨ ਵਿਟ ਇਕਕੀ ਲੰਗ ਨੈਤਿ ਵਿਟ ਤਵੇ ਇਕਕੀ ਉਪਕਾਰ ਲਬਾ ਗਨੀਮਟ ਪਰ ਇਕਕੀ ਉਪਕਾਰ ਲਬਾ ਗਤ ਪਸੋ ਤਵੇ ਇਕਕੀ ਲਸਨ ਫਸਟ ਇਕਾ ਅਨੁਸ਼ਕਾ ਥੈਂਕ ਯੂ ಸ್ವಾಮಿ ಓಕೆ ಪ್ಯಾಮಿನಿ ಮ ಗೊಡಕ್ ದುರ್ಬಲಾಯ್ ಹೊಂದೆ ಕೆನ ತೇನು ಸಮಾವಸರ ಪಿಲ್ಯಾಂದ್ರೆ ಮೆ ಮೆಸೇಜ್ ಗ ಲಲಿತ್ ಸರ್ ಸಿಸಿರ ಸರ್ ಕುಮಾರಿಯಾಕ ಗೀತಾಕ ರೋಶನಿ ಮಧು ರಮ್ಯಾಕ ರಮಣಿ ರೂಬನ್ ಪ್ರಸಾದ್ ಲಕ್ಮಾಲ್ ಲಕ್ಮಾಲ್ ಲೀ ಕೆಂತ ಗ್ಯಾನೆ ಹೊಂದ ವೆಡೆ ನಾವಲೇನವ ಕುಮಾರಿ ಸಹ ಹೆಸರು ಮಾಶ್ಯ ತಿದಿನ ಶ್ರೇಯಾನಿ ರುಕ್ಷಾನಿ ವಂಡು ಕ್ಯಾಮಗು ತಿನ್ನು ಅದು ರಾಕ್ಷಾ ವಗೇಮ ಮೆಷಿನ್ ನಾಶೇ ಸಿಸಿರಾಯ ತೆಗೆದು ಕರಗಾನೆ ಕೇಳ ಅನುಷ್ಕ ಕಿಯಾನೆ ದಂಗ ಆಯೇ ಮಗೆ ಹದ ಬೇವಿದ್ದ ಹಣ ಪುಡ ಬೃಹಸ್ಪತಿ ತಟ ಹೊಂದೆ ದವಸಕ್ಕ ದವಸಕ್ಕ ಪಿಯನ್ನ ಗಣನ್ಯಾನೆ ನಮ್ಮಿ ತವಡೆ ಗಟವರದ್ದ ಗಣ್ಣ ಸುಬ ದವಸಕ್ಕ ಅಬೆ ತಾಗ ನಿನ್ನೆ ಬೊರ್ಲಸ್ ಕಮುವಿಂಗ್ ದಿನಿತ ವಿಮುಕ್ತಿ ಹರ್ಷ ಹೇಮಚಂದ್ರ ಮಲ್ಕಾಂತಿ ಕಮಲ್ ಸಂಧ್ಯಾ ಸಮಗ ಸರಚಂದ್ರ ಸ್ತುತಿ ದುವೇ ಅಪೇ ಧನುಷ್ಕ ಮಲ್ಲಿ ಕೊಹೇದೋ ಇಂದಲಾವ ಯಾವತ್ ಪೊಂಡಕ್ ಮತಕ್ಕಳನ್ನ ಜಯ ಮಾಮ ಹಾಯ್ ಮಂಗಿತು ಆಡ ಅಮತ ಗುಣ ದನ್ನ ಕೇಳ ಮಾವ ಗೋಲ್ಡನ್ ವಾಯ್ಸ್ ಏ ಹಗನೇಟಿಯ ಗಡಾಕ್ ಲಸ್ಸನ ಕೇಳತೇನು ಒಳಗೆ ಹಾಡ ತೆತ ನೆಹನವನೇ ನಿಸಾವುಲಕ್ ನೇ ಕೊಹೇದ್ ಮೌಲಕ್ ಕೆಲ ವಿದ್ಯಾಕ್ ನೇ ಮೆಹೋನ ಸಿಂಧುಕ ತವಿ ಅತ್ತೆಕದು ಕರಗನ್ನ ಲೋಕ ಬಸ್ಸು ಪುಲ್ಲೆನ್ನ ಪೊಡಿ ಬಸ್ಸು ಅರುಣ ಚಾಂಪ ಮಿಸ್ ಲಕ್ಷ್ಮಿ ಮಿಸ್ ಮಧುಶಾಂಕ ಜಗತ್ ತೆಗೆದು ಕರಗನ್ನ ಗೆದ ಜಯಮಾಮ ಈ ಮೆಸೇಜ್ ಗೆ ಮರ ಕೇಳದೇನೆ ಹಾಯ್ ಚಾಮಿ ಕೋಮುದಾಟ ಸುಬ ದವಸ ಲಸನ ಸಿಂಧು ಅಕ್ಕ ಹಮು ಕೇರ ಅನುರಾಧಪುರೆ ಏರ್ಪೋರ್ಟ್ ರೋಡ್ ಗೆ ಸಂಜೀವ ದಿಸಾ ನಾಯಕ ಯಾವ ಮೆಸೇಜ್ ಗೆ ಕೇಳ ತಿಮ್ಮ ಯಾವತ್ತು ಕರಗಿನ ಮಮ್ಮ ಜ್ಯೋತಿಕ ಸಿಂಧು ಅಕ್ಕ ಹಮ್ಮ ದೆನ್ನದ ದ್ವಲ ಎಂಡು ರಾನ್ ಕೊಡುಳ್ಳ ಲಸನ ಸಿಂಧು

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾ ಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೇ ಇದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧಾಜ್ಞಾ ಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನಾ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನೇ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇಟ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದೆಹೆ ಸಿತಿನ್ ಸಜ್ಜಾನ್ಯ ಕರುಣ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸ.

ಕೂದಲೇ ಪಿರಿತ ಯಮೆಕುಟ ಪುಲುವನ್ನ ಉದಯ ಭಾವಿತ ಕರಂಡ ಎಸೇತ್ ನೊಮೆತಿನ ಶ್ರವಣೆ ಕರಂಡ ಕ್ರಮ್ಯ ಯುದಾಗತ್ತ ಮೇ ಕುಮನ ಆಕಾರಕ್ಕೆ ಗುವಾತ್ ಮೇ ಏಕಾಂತ ಆಶೀರ್ವಾದ ಶತಕ್ ಶಾಂತ್ಯ ಯಹಪತಕ್ ಸಲಸಿನವಾಮಾಯಿ.